ಸಚಿನ್ಹ ಶರಣಾಗತ ಪಾರಿಜಾತ ಶ್ರೀ ವೆಂಕಟಾಚಲಪತೇ ತವ ಸುಪ್ರಭಾತಂ. ಕಂದರ್ಪ ದರ್ಪಹರ ಸುಂದರ ದಿವ್ಯ ಮೂರ್ತೇ ಕಾಂತಾ ಕುಜಾಂಬುರುಹ

ಚಂದನ ಮುಖಾಸ್ತವ ಯೋಗಿ ವರ್ಯಾ ಧಾಮಾಂತಿಕೇತವ ಹಿ ಮಂಗಳ ವಸ್ತು ಹಸ್ತಾ ಶ್ರೀ ವೆಂಕಟಾಚಲಪತೇ ತವ ಸುಪ್ರಭಾತಂ ಲಕ್ಷ್ಮೀ ನಿವಾಸ ನಿರವದ್ಯ

ನಿಧೇ ಕೃತ ಸರ್ವಲೋಕ ಸರ್ವಜ್ಞ ಶಕ್ತನಥ ವತ್ಸಲ ಸರ್ವಶೇಷಿನ್ ಸ್ವಾಮಿನ್ ಸುಶೀಲ ಸುಲಭಾಶ್ರಿತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಶ್ರೀಮನ್ ಕೃಪಾಜಲ ನಿಧೇ ಕೃತ ಸರ್ವಲೋಕ ಸರ್ವಜ್ಞ ಶಕ್ತನಥ ವತ್ಸಲ

ಶರಣೌ ಶರಣಂ ಪ್ರಪದ್ಯೆ ರೇಖಾಮಯಧ್ವಜ ಸುಧಾ ಕಲಶಾತ ಭದ್ರ ವಜ್ರಾಂಬುಶಾಂಬುರುಹ ಕಲ್ಪಕ ಶಂಖ ಚಕ್ರೈಃ ಭವ್ಯೈರಲಂಕೃತ ತಲೌ ಪರತತ್ವ ಚಿಹ್ನೈಃ ಶ್ರೀ ವೆಂಕಟೇಶ ಚರಣೌ.

0: ಮುಗ್ಗು ಚುಕ್ಕ ಬಾರೇವ ಮುಕ್ಕು ಪುಡ್ಕ ಬಾರೇವ
1: ಕಳ್ಳ ಚುಕ್ಕ ಬಾರೇವ ಕಳ್ಳ ಜೋಡು ಬಾರೇವ
0: ಆಂಟಿ ಕೂತ್ರ ಅಮ್ಮ ಅಪ್ಸರ

ಕಣ್ಣು ಸೊಟ್ಟ ಅಹ ನಾ ಕಣ್ಣು ಸೊಟ್ಟ ಅಹ ನಾ ಕಣ್ಣು ಸೊಟ್ಟ ನಮಗ ನೀ ಕಣ್ಣು ಲೊಟ್ಟ ಅಸದ್ದ ಸಿನ್ಲ ಸೊಪ್ಪ ನೀನೆಟ್ಲ ಗಡದ್ರ ಕಟ್ಟ ಅಸದ್ದ ಸಿನ್ಲ ಸೊಪ್ಪ ನೀನೆಟ್ಲ ಗಡದ್ರ ಕಟ್ಟ.